0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ, ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
0: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಅ ಕಂಪೋಸಿಷನ್ ಆಫ್ ಕನಕದಾಸ ರೆಂಡರ್ಡ್ ಬೈ ಆರ್ ಸುಚೇತನ್. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ.

0: ಕಲಿಯುಗದೊಳು ಹರಿನಾಮವನೆನೆದರೆ ಪುರಂದರದಾಸರ ಒಂದು ರಚನೆ ಎಂಎ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವನೆನೆದರೆ ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಎಂಎಸ್ ಶೀಲಾ.

0: எல்லி மாயவாதனையே ரங்கையனு ವ್ಯಾಸರಾಯರ ದೇವರ ನಾಮ. ಆರ್ಯ ರಮಾಮಣಿ, ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ಯ ರಮಾಮಣಿ, ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗ ನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ, ಸಂಗ್ ಬೈ ನಾಗವಲ್ಲಿ ನಾಗರಾಜ್. ತುಪ್ಪದ ಸವಿಗೆ ಅಲಗ ನೆಕ್ಕುವ.

0: ಹರಿದಾಸನಾದರೆ ಹೇಗಿರಲಿಬೇಕು, ವಿಜಯದಾಸರ ರಚನೆ ಇದು. ವಸಂತ ಮಾಧವಿ ಹಾಡಿದ್ದಾರೆ.
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಹರಿದಾಸನಾದರೆ ಹೇಗಿರಲಿ ಬೇಕು, ಸಂಗ್ ಬೈ ವಸಂತ ಮಾಧವಿ.

0: ಹಕ್ಕಿಯ ಹೆಗಲೇರಿ ಬಂದ ಬಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದ ಬಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ಎಂಆರ್ ಮಂಜುಳ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೊಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವ ಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ಬಾ, ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಾ ಇದೀಯಾ?
1: ಹೌದು.
2: ಸಂತೋಷ. ದೇವ ಮನೋಹರಿ ರಾಗದ ವೀಣಾ ಕುಪ್ಪಯ್ಯರ ಕೃತಿ ನಿನ್ನ ಇಲ್ಲಿಗೆ ಎಳೆತ್ ತರ್ತಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ.
1: ಹೌದು,
2: ಅಷ್ಟು ಮುದ್ದಾದ
1: ಕೃತಿ
2: ಕೃತಿ ಅದು. ಪಲ್ಲವಿಯನ್ನ ಪಾಠ ಮಾಡಿದ್ದೆ ಅಲ್ಲ?
1: ಹೌದು.
2: ಹೌದು. ಒಮ್ಮೆ ನೀನು ಪಲ್ಲವಿಯನ್ನ ಸಾಹಿತ್ಯ ಮಾತ್ರ ಹಾಡ್ತೀಯಾ, ಸ್ವರವನ್ನು ಒಂದ್ಸರಿ ಹಾಡಿ ಹಾಡ್ತೀಯಾ? ಸ್ವರವನ್ನ ಎರಡು ಸರಿ ಹಾಡಿ ಅಥವಾ ಒಂದು ಸರಿ ಸ್ವರ ಹಾಡು ಆವರ್ತಕ್ಕೆ, ಆಮೇಲೆ ಎರಡು ಸರಿ ಸಾಹಿತ್ಯವನ್ನು ಹಾಡಿ.

0: ಅನುಪಲ್ಲವಿಯ ಸ್ವರ ಸಾಹಿತ್ಯವನ್ನು ಬರ್ಕೋತೀಯಾ?
1: ಹಾ ಬರ್ಕೋತೀನಿ.
0: ಒಂದಕ್ಷರ ಬಿಟ್ಟು.
1: ಹಾ.
0: ಮರೆ ಮರೆ ರೇ ರೇ ರೇ ಮರೆ ಮರೆ ರೇ ರೇ ರೇ. ಒಂದಕ್ಷರ ಬಿಟ್ಟು.
1: ಹಾ.
0: ಮಾ ಒಂದು ರಿ ಎರಡು, ಮಾ ಒಂದು ರಿ ಎರಡು, ಮತ್ತೆ ನಾಲ್ಕು ರಿ, ಮತ್ತೆ ಎರಡು ಎರಡು ರಿ, ಅಲ್ಲಿಗೆ ಲಘು ಮುಗಿಯಿತು. ಪೂರ್ತಿ ಅಂಡರ್ಲೈನ್ ಮಾಡು. ಟೋಟಲ್ 16 ಇರಬೇಕು. ಅಂಡರ್ಲೈನ್ ಮಾಡಿದ ತಕ್ಷಣ ಅದು 8 ಆಗುತ್ತೆ. ಆಯ್ತಾ? ರೇ ಮ ರೇ ಸ ಸ ನಿ ದ ನಿ ಪ, ರೇ ಮ ರೇ ಸ ಸ ನಿ ದ ನಿ ಪ. ನೃತ್ಯದಲ್ಲೂ ಒಂದಕ್ಷರ ಬಿಟ್ಟು ಶುರುವಾಗುತ್ತೆ. ರೀ ಒಂದು ಮಾ ಎರಡು, ರೀ ಒಂದು ಸ ಎರಡು, ಸ ಒಂದು ನೀ ಒಂದು ದ ಎರಡು, ನೀ ಎರಡು ಪ ಎರಡು. ಪೂರ್ತಿ ಅಂಡರ್ಲೈನ್ ಮಾಡ್ಬೇಕು.

0: ಆಯ್ತಾ?
1: ಹಾ, ಮುಂದಿನ ಸಂಗತಿ.
0: ಹಾ,
1: ಮರೆ ಮರೆ ಬೇಡೇನ, ಮರೆ ಮರೆ ಬೇಡೇನ. ಸರಿ ಬಾ, ಅಷ್ಟು ಮಾತ್ರ ವ್ಯತ್ಯಾಸ.
0: ಹಾ,

0: ಮೂರನೇ ಸಂಕ್ತಿ.
1: ಮರೆ ಮರೆ ರೇ ರೇ ಸರಿ ಮರೆ ಸರಿ ಮರೆ ಮರೆ ರೇ ರೇ ಸರಿ ಮರೆ ಸರಿ
0: ಸರಿ ಮರೆ ಸರಿ
1: ಸರಿ ಮರೆ ಸರಿ
0: ಡಬಲ್ ಅಂಡರ್ಲೈನ್ ಅದಕ್ಕೆ.
1: ಹಾ
0: ಆಯ್ತಾ.
1: ಹಾ

0: ದಣಿಪ
1: ರೀ ಒಂದು ಒಂದಕ್ಷರ ಬಿಟ್ಟು ಶುರುವಾಗುತ್ತೆ. ರೀ ಒಂದು ಮ ಎರಡು ಒಂದಕ್ಷರ ಬಿಡುತ್ತೆ.
0: ರೇ ಮ ರೇ ಸ ಸ ನಿ ದ ನಿ ಪ ರೇ ಮ ರೇ ಸ ಸ ನಿ ದ ನಿ ಪ
1: ರೀ ಒಂದು ಮ ಎರಡು ರೀ ಮೂರು
0: ರೀ ಮೂರು
1: ಸ ಎರಡು
0: ಸ
1: ಆಮೇಲೆ

0: ದನಿ
1: ಒಂದೊಂದು
0: ಒಂದೊಂದು ಪಾ ಎರಡು
1: ಪಾ ಎರಡು ಅಲ್ಲಿಗೆ ಲಘು ಮುಗಿತಲ್ವಾ
0: ಎಲ್ಲವನ್ನು ಅಂಡರ್ಲೈನ್ ಮಾಡ್ಕೊ.
1: ಆಮೇಲೆ ಮದ ಪ ಮರಿ ಸಾ ಮಾ ಒಂದು ದ ಒಂದು ಪ ಒಂದು ಮಾ ಒಂದು ರೀ ಎರಡು ಸಾ ಎರಡು ನೀ ದ ನೀ ಅಲ್ಲಿಗೆ ಮೂರು ನೀ ಮೂರು ದ ಎರಡು ನೀ ಒಂದಕ್ಷರ ಬಿಡ್ತೀಯ.

ಗೊತ್ತಾಯ್ತಮ್ಮ. ಮೊದಲಿಂದ ಅನುಪಲ್ಲವಿಯಲ್ಲಿ ಎರಡೆರಡು ಸ್ವರ ಆವರ್ತ, ಒಂದೊಂದು ಆವರ್ತ ಎರಡೆರಡು ಸರಿ ಸ್ವರ ಹಾಡಿ, ಎರಡೆರಡು ಸರಿ ಸಾಹಿತ್ಯ ಹಾಡು.

ಅಲ್ಲೂ ಅಷ್ಟೇ ಮರೆ ಮರೆ ನೀರೆ ಮರೆ ರೇ ಸರಿ ಮರಿ ಸರಿ ಮರೆ ಮರೆ ನೀರೆ ಮರೆ ರೇ ನೀರೆ ಮರೆ ರೇ ಸರಿ ಮರಿ ಮಾ ಸರಿ ಮರಿ ಸರಿ ಮಾ ಸರಿ ಮಾ

0: ಗೊತ್ತಾಯ್ತಲ್ವಾ? ಇದರ ಮುಂದಕ್ಕೆ ಒಂದು ಚಿಟ್ಟೆ ಸ್ವರ ಇದೆ. ಎಂತಹ ಸುಂದರವಾದ ಚಿಟ್ಟೆ ಸ್ವರ ಅಂತಂದ್ರೆ, ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಮಾತಿನಲ್ಲಿ ಅದನ್ನ, ಅದರ ಸೌಂದರ್ಯವನ್ನ ವರ್ಣಿಸಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ಮಟ್ಟಿಗೆ ಅದು ಸುಂದರವಾಗಿದೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು ಗುರುಗಳೇ,
0: ಇವತ್ತು ಹೇಳಿ. ನಿನಗೆ ಇದ್ರ ಆನಂದ ಗೊತ್ತಾಗ್ತಾ ಇದೆ, ಕೀರ್ತನೆಯ ಸೊಬಗು ಏನು ಅಂತ ಅರ್ಥವಾಗ್ತಾ ಇದೆ ಅಲ್ಲ? ಎಂತಹ ಮಹಾನ್ ವಾಗ್ಗೇಯಕಾರ ವೀಣಾ ಕುಪ್ಪಯ್ಯರ್ ಅನ್ನೋದು

0: ಪ್ರತಿ ಕೃತಿ ಅವರದ್ದು ಪ್ರತಿ ಒಂದು ವರ್ಣ ಎಲ್ಲವೂ ಹಾಗೆ ಇದೆ. ಅದರಲ್ಲಿ ಇದೊಂದು ಅಪರೂಪವಾದದ್ದಲ್ವಾ? ಅದರಿಂದ ಎಷ್ಟು ಹಾಡಿದ್ರೂ ಅಷ್ಟು ಹಾಡ್ತಾ ಇರ್ಬೇಕು ಅನ್ಸುತ್ತೆ, ಅಷ್ಟಷ್ಟು ಅಭ್ಯಾಸ ಮಾಡ್ಬೇಕು ಅನ್ಸುತ್ತೆ.
1: ಮರಿ ಮರಿ ಬರೋ ಸಾಹಿತ್ಯ
0: ಎಲ್ಲ ಪೂರ್ತಿ ಹಾಗೆ ಇದೆ ನೋಡು. ಸದ ನಿಪದ ಮೇ ಆಯ್ತಾ, ಮರೆ ಮರೆ ಎಲ್ಲ ಸ್ವರ ಸ್ವರ ಸಾಹಿತ್ಯ ಹಾಗಿದೆ. ಸ್ವರಾಕ್ಷರ ಅಂತ ಅದನ್ನ ಕರೀತಾರೆ. ಅಭ್ಯಾಸ ಮಾಡ್ಕೊಂಬ
1: ಒಳ್ಳೆಯದಾಗಿ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ. ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ ಕಾರ್.
4: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ರಾಗ್ ಜೋನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಝನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನಕಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ ಖಯಾಲ್ ವಿಲಂಬಿತ್ ತೀಂತಾಲ್ ಭೈರನಾ.
1: You are listening to vocal recital by Shrimati Neela M. Kodli. She is accompanied on tabla by Shri Allama Prabhu Kadkol and harmonium by Ashwin Valavalkar. Continuing the concert, now listen to Rag Bihagda. Khyal Vilambit Teen Taal, Bairana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ, ಮೃದಂಗ ಸಹಕಾರದಲ್ಲಿ ಪಣೀಂದ್ರ ಭಾಸ್ಕರ್. ಮೊದಲಿಗೆ ರಘುನಾಯಕ ತ್ಯಾಗರಾಜರ ಕೃತಿ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಪಣೀಂದ್ರ ಭಾಸ್ಕರ್. ಟು ಬಿಗಿನ್ ವಿತ್ ರಘುನಾಯಕ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಶಂಕರಿ ನೀವೆ ಸುಬ್ಬರಾಯ ಶಾಸ್ತ್ರಿಯವರ ರಚನೆ ಬೇಗಡೆ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ ಸೆಟ್ಟು ಬೇಗಡೆ ರಾಗ ರೂಪಕ ತಾಳ ಶಂಕರಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಪಾಣೀಂದ್ರ ಭಾಸ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಮೀನಾಕ್ಷಿ ಮೇಮುದಂ ದೇಹಿ. To listeners, you are listening to Violin Recital by Apurva Krishna. She is accompanied on the mridangam by Panindra Bhaskar. Now, continuing the program, let us listen to a composition of Muthuswami Dikshitar set to Purvi Kalyani Raga Aditala, Meenakshi Memudam.

ಈಗ ನಾನೇಕೆ ಬಡವನು ಪುರಂದರದಾಸರ ದೇವರನಾಮ ಬೇಹಾಗ್ರಾಗ ಖಂಡಚಾಪುತಾಳದಲ್ಲಿದೆ. ಅಪೂರ್ವ ಕೃಷ್ಣ ಕನ್ಕ್ಲೂಡ್ಸ್ ಹರ್ ವಯಲಿನ್ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ಪುರಂದರದಾಸ ನಾನೇಕೆ ಬಡವನು ಸೆಟ್ ಟು ಬೇಹಾಗ್ರಾಗ ಖಂಡಚಾಪುತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸಿದರೆ ಮೃದಂಗ ಸಹಕಾರ ನೀಡಿದವರು ಪಣೀಂದ್ರ ಭಾಸ್ಕರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯೋಲಿನ್ ರಿಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಪಣೀಂದ್ರ ಭಾಸ್ಕರ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಜಿನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್. ರಾಗ್ ಭೀಮ್ಪಲಾಸ್. ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಅಬ ತೋ ಬಡಿ ಬೇರ್. ಧೃತ್ ಏಕ್ತಾಲ್ ದೈ ಪಿಯಾ ಬಿನ.
3: ಅಬ್ ಆಪ್ ಸುನೆಂಗೆ ಶ್ರೀ ಕುಮಾರ್ ಮರ್ಡೂರ್ ಕಾ ಗಾಯನ್.

ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ ಗೆಂತ

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ವೆಂಕಟೇಶ್ ಜೋಶಿಯಾರ್ ಅವರಿಂದ ವಯೋಲಿನ್, ಟಿಎನ್ ಶಶಿಕುಮಾರ್ ಅವರಿಂದ ಮೃದಂಗ, ಎಸ್ ಪ್ರಶಾಂತ್ ಅವರಿಂದ ಖಂಜಿರ. ಮೊದಲಿಗೆ ಗಾನಮೂರ್ತಿ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ, ತ್ಯಾಗರಾಜರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ಕೆಜಿ ರಾಮಸ್ವಾಮಿ. ಹಿ ಈಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದಿ ಮೃದಂಗ ಬೈ ಟಿಎನ್ ಶಶಿಕುಮಾರ್, ಖಂಜಿರ ಬೈ ಎಸ್ ಪ್ರಶಾಂತ್. ಕೆಜಿ ರಾಮಸ್ವಾಮಿ begins his recital with a composition of Tyagaraja.

0: ಇನ್ನೀಗ ಸುಧಾಮಯಿ ಸುಧಾನಿದೆ ಅಮೃತವರ್ಷಿಣಿ ರಾಗ ರೂಪಕತಾಳ ಮುತ್ತಯ್ಯ ಭಾಗವತರ್ ಅವರ ಕೃತಿ.
1: ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸುಧಾಮಯಿ ಸುಧಾನಿದೆ ಸೆಟ್ಟು ಅಮೃತವರ್ಷಿಣಿ ರಾಗ ರೂಪಕತಾಳ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವೆಂಕಟೇಶ್ ಜೋಶಿಯಾರ್ ಅವರಿಂದ ವಯಲಿನ್, ಟಿಎನ್ ಶಶಿಕುಮಾರ್ ಅವರಿಂದ ಮೃದಂಗ, ಎಸ್ ಪ್ರಶಾಂತ್ ಅವರಿಂದ ಖಂಜಿರ. ಇನ್ನೀಗ ಮಾರುಬಲ್ಕ ಶ್ರೀರಂಜನಿ ರಾಗ ಆದಿತಾಳ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಕೆಜಿ ರಾಮಸ್ವಾಮಿ. ಹೀ ಈಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದಿ ಮೃದಂಗ ಬೈ ಟಿಎನ್ ಶಶಿಕುಮಾರ್, ಖಂಜಿರ ಬೈ ಎಸ್ ಪ್ರಶಾಂತ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಕೆಜಿ ರಾಮಸ್ವಾಮಿ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಕ್ಟು ಶ್ರೀರಂಜನಿ ರಾಗ ಆದಿತಾಳ ಮಾರುಬಲ್ಕಾ.

0: ಕೆಜಿ ರಾಮಸ್ವಾಮಿ ಅವರು ತಮ್ಮ ಹಾಡುಗಾರಿಕೆಯಲ್ಲಿ ಬಹುದಾರಿ ರಾಗ ಖಂಡಚಾಪು ತಾಳದಲ್ಲಿರುವ ಕನಕದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೊದಲಿಗೆ ಶ್ಲೋಕ, ನಂತರ ಹೂವ ತರುವರ ಮನೆಗೆ.
1: ಕೆಜಿ ರಾಮಸ್ವಾಮಿ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಶ್ಲೋಕ. ಆಫ್ಟರ್ ದಾಟ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕನಕದಾಸ ಸೆಟ್ ಟು ಬಹುದಾರಿ ರಾಗ ಖಂಡಚಾಪು ತಾಳ. ಹೂವ ತರುವರ ಮನೆಗೆ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ವೆಂಕಟೇಶ್ ಜೋಶಿಯಾರ್, ಮೃದಂಗ ಸಹಕಾರ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಕೆಜಿ ರಾಮಸ್ವಾಮಿ. ಹೀಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದಿ ಮೃದಂಗ ಬೈ ಟಿಎನ್ ಶಶಿಕುಮಾರ್, ಖಂಜಿರ ಬೈ ಎಸ್ ಪ್ರಶಾಂತ್. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.